0: ಕೇಳಿಸಿಲ್ಲ ನರಿಯ ಹುಲ್ಹು ಅದರ ಬೈರಲ್ಲಿ ಯಾ ಹೂಬುರು ಗುತ್ತಿದ ಅಲ್ಲಾಗ ರೋಮ್ ಲಿದ ಹೈಗುಲೈ ಬಿಯನ
1: ಇದ ಓರಲಿಗಿಯ ಅಬಹಸಾಲಿರಗು ಸರಾಗು ಅಂಹೆಲಿಗು ಲುರುಗಬು ಫುರುಮೆತಿ ಅಂಹೆಲಿ ಅಬಹಿಚುಗು ಉವೈರಿಗು ನಿಲು ಬೊಂಗಿಯು ಹರಿಯಗ ದಂತಿಲೆ ಹಗಿರಿಬು ದುಬೈ ಅಂಹೆಲಿಗು ಹಾರಿಗು ಸಿಯಲು ಅಬಹರಿಯಗು ಹೌನಿರಿ ಮುದುಂ ಹಾಮಗ
2: ಹೇಮುಂ ಬೆಲೆಂ ಅರಿಹೆ ಕಾತಿಲೆ ಸುಸರೆ ದುಬೈ ಲೆವಾಗು ಬಿಲ ಸುಬುದಿರ ಗುದ್ದ ವ ಬೂರ್ಮೆ ಬೊಂಗಿ ವೋ
1: ಅಬಹೌದಿ ಫುರೆಶೆ ಗೊಯ್ನ ಅಬಹದಾರಿರು ನು ಮರಿಯ ಲುಮ ಹೊಸೆ ಲುಮ ಇರಾಹ್ ರೋಲಿ ದ ಹೆಗಗಲೆ ಇಬಿಯನಿಗು ದಲೆ ಹರಿಹಿ ಬಾಲಿ ಇರಾಹ್ ಲಿಗಿಯ ಅಬಹ ಬಾವುದ ಗುನಿಲೆ ಅರಿಯ ಗುಬೈ ಹೂ ಲುಬಗುರಿ ಸುಂತಿ ಹ ಅಗಾಂಬು ಬಾಲಿಯ ವೈರಿ ತು ಹನಿಗಿ ಲೌಲೆ ಹರಿಯ ಗುಬೈ ಹೋ ನಿರಿ ಮುದುಂ ಅಹೈತಿ ಮರಿಯ ಅರೈದಯು ತ್ಯಾಲಿ ಸುಂ ಕಾತೆ ಲೆ ತಿದ ತನಿಗಿ ಸಮಿನ ತುಗುಯ ಲುಬಗುರಿ ಅಬತಿ ಹಗಿರಿ ಬುದು ಹೋ ನಿರಿ ಮುದುಂ ಅರೆ ಮುಹೈನ ಲುಮ ಈಚಿಗೈನ ಉವೈರಿಗುನಿ ಲುಬುಂಗಿಯು ಲಗು ಸುಂಲೆ ಹಗಾಂಬು ಬೈ ಲುಮಲೆ ಹರಿಹಿ ಬೈ ಲದಗ ಲಸುಸೆರೆದು ಈತರ ಕೈ ಲರಿಯವ ಗೂನಿವ ಹೋಂ ಲಗು ಲಿವಿದು ವೇಯು ಅಬಲೆರೆಸಿ ಬಿರುನಿ ಸೈನಿ ತ್ವಾಗು ಲೌಸ್ತರು ಅಬ ಲಿಚುಗು ಹೆಸುಸು ಲಾಗು ಈರಿ ಮೆಮೆಲೆ ಲಿರಿ ದುಬೈ ಅಂಹೆಲಿ ತು ಮರಿಯ ಲುಬಾರೆಗೆ ತದ್ದಾಗ ಇನದು ದಲೆ ಲಗುಫಲಿ ರುಬೈಲಿ ದಾನಿ ಹರುಮದು ಲಗುಬರಿಗು ಹೆಸುಸು ಸೆಗುಂಲಿ ಲುರುದು ಮುಯಿಸೇಸಿ ಅಬಹ ನಗನಿ ಇರಾಹ ಲಿಗಿಯ ಉಬುರುಗು ಹೆರುಸಲೇ ಲುಹನುವದಿರು ನಿ ಲು ಬೊಂಗಿಯು ಹದಗ ಬಾಲಿ ಲೀರ ಲದಗ ಲರಿಯ ಹಣ್ಯಾನೆ ತಿದ್ದಲಿ ಲಿರುದು ಬೊಂಗಿಯು ಅಬಲು ಬೈತಿ ಹೌದಿ ಅದಾಗರಗದೈ ಲೆ ವಾಗು ಬೈ ಲರಿಯಗ ಲಿಲುರುದು ಬೊಂಗಿಯು ಬಿಯಾ ವಗಗುವ ಓ ಬಿಯಾ ಲಾ ಹರಹಿ ಉಹ್ ಲಿದ ಮೆಹ ದಾ ಲಿಗಿಯ ಯೀ ಮೆಹ ಅಬ ಉಗುರಿ ಹೆರುಸಲೇ ಗಿರಿ ತಿಸೆ ಮೆಯೋಂ ಉಗಿರಿ ಲಿಗಿಯ ಅಬ ಉಗುರಿ ರಿಚಾತಿ ಅನಿ ಗುದೆ ಮೆಹಬೂತಿ ವೈರಿತಿ ಲೆದೆರೆಗೆರೆಗು ಲೋಂಗು ಲು ಬೊಂಗಿಯು ಅನಿ ಅಗುರಬಲು ಮುಂತಿ ಲಿಯಾಬಿ ಹೆಸೆಫುರು ಇಸ್ರಾಯೇಲಿನ ನೀನ್ ಸಿಫಿರಿ ಸಾಂದು ಲುಮ ಸಿಮೆಯೋನ್ ಅನಿ ಅರುಫುದ ಲಾಲಿ ಲೂ ಲಗು ಮೌವೆ ಬೈಲಾ ಮರಿಹಿ ಗಲೈ ಕ್ರಿಸ್ತು ಲೆ ಲೂಬೈ ಲೌನ ಹನಿ ವಬುರೆ ಮೆ ಬೊಂಗಿಯು ಅಬಲ ದುಂದೆ ಹನಿ ಸಿಫಿರಿ ಸಾಂದು ಉಗಿರಿ ಲಿಗಿಯ ಲು ಲಿದಿ ಟೆಂಪಲ್ ರುಗು ದಂತಿ ಲೆ ಹೌದಿ ಬೈ ಲಗುಬರಿಗು ಹೆಸುಸು ಲಾವ್ ಟೆಂಪಲ್ ರುಗು ಲು ಲರುಫು ದೂ ಅಬ ಲೋ ಯೋ ಹನಿ ಸಿಮೆಯೋನ್ ಅಬ ಲಿಚುಗು ಟೆಂಕಿರು ನಿ ಲು ಬೊಂಗಿಯು ಅರಿಯಗಿನ್ನ ಲಿಗಿಯ
3: ನಬೂರೆಮೆ ಗಯ್ಯಾರ ಹಲಿ ಬಿಗಿರು ನಿನ್ನ ಲು ನೋವೆ ಲೌ ದರಂಗಿಲು ಅವು ಲೆ ಬುಬುಯ್ ಅದಗ ಗುಂಫುಲಿ ಬಾಲಿ ಲೆ ಫುರಮಾಸಿ ಬುಬೈ ಇನ್ನು ಅರಿಹನ್ನಾಲಿ ಒಸಾಲ್ ಬರಗಿಲೆ ಲೌ ನಾಗು ಅಸಾಲ್ ಬರಗಿಲೆ ಲೆ ಬೌನ ಹಬೈ ಹೋಂ ಸುಂಗುರಿಗಿಯ ಇತರ ಲು ಬಕೈ ಸ್ಯಾಬ ಲಂಪು ಲು ಲರುಫುದು ನಿ ಇನ್ನಾರು ನಿ ಹೋಂ ಹಾ ಮಾಮ ಬೈ ಹುರಿಯು ರುಲಿಗೆ ಮೆ ವೈರಿ ಗುನಿ ಹೋಂ ಇಸ್ರಾಯೇಲಿನ ಹಬ್ಬು ಮುತುನಿ
1: ಅಬತ ವೈರಿದು ಲನಿಗಿ ಹೊಸೆ ತೌಸುಂ ಮರಿಯ ಲೌಲೆರಲೆಯಗು ಬೈ ಸಿಮಿಯೋನ್ ಲಾಗು ಇರಾಹಲೆ ಅಬತಿ ಲಬಿನಿರು ನಿಯ ಸಿಮಿಯೋನ್ ಅಬ ಲರಿಯಗು ತು ಮರಿಯ ತೊಲುಗುಚು ಹೆಸುಸು
3: ಇರಾಹಲೆ ಲೇಬುನ ಬೈ ಅಶುಗೆರ ಗುನಿ ಹೋನ್ ಸರಾಗು ಇಸ್ರಾಯೇಲಿನ ಲೇಬುನ ಬಗ್ಗೆ ಅಸಾಲ್ ಬರುನಿ ಹೋನ್ ಹಿಬಿರಿ ಇತರ ಲುಬ ಕೈ ಸ್ಯಾಬ ಸೈ ನಿಲೆಲು ಬೈ ಗಿಬೆ ಹಮ ಮಹತಿ ಹೆರೆಸಿ ಬಿರುನಿ ಇತರ ಲುಬಲ ಸುಬ್ಬುದಿರುನಿ ವ ಲೆ ಲರಿತಗು ಬೈ ಕಾದ ಅಬ ತಿದ ಲನಿಗಿ ಲಾಗು ಕ್ರಿಸ್ತು ಅನಿ ಇತರ ಲುಬ ಸುಂಕಾತೆಲೆ ಬುಕೈ ಅಬ ಎಫೆಂತೊ ಅಶೌರುತು ತ್ವಾಗು ಬುವಾನಿ
1: ನಿಯೋಗಿಯೆ ಅಬ ಊರಿ ಪ್ರೊಫೆತ ಗಿರಿತು ಆನ ಊರಿತುಗುಯಲಿರೌ ಪೆನೂಲಿ ಹಾದಾಗಿಯ ಲದಗವಗು ಅಸೆರು ವೈಯರು ಊರಿತುಗುಯ ಅನಿ ನಿಬುರಿಗಿರು ಮೆಹ ತಮಾರಿ ದುಬೈ ಸೇದಿಯೆ ಇರುಮುತಾವು ಲುಮತುಮರಿ ಅಬ ಲೋವೆ ಗೊತ್ತೊ ಗಾದರು ವೆ ಗಾದರು ಇರುಮುತಾವು ಮಾಫುರಿ ದೂತು ಟೆಂಪಲ್ ರುಗಿಯೆ ಅಬ ತೆರೆದರು ನಿ ಎಸರಿ ಬಿದಲು ಬೊಂಗಿಯು ಆರ್ಯಬು ವೇಯೋಗು ಅಯ್ಯೂನರ ಲೂಮ ಅಫುರಿದಲು ಅಬತಿಯಾಬಿ ಆನ ಲಿದ ಮೇಮೆ ಓರಲಿಗಿಯ ಅಬತೆ ತೆಂಗಿರು ನಿ ಬೊಂಗಿಯು ಲ್ವಾಗು ಹೆಸುಸು ಅದಿಮುರಹಿನ ತುಗುಯ ಲ್ವಾಗು ಹುಂ ಸುಂ ಹ ಅಗುರಬ ಬಾಲಿ ಲಸಾಲ್ಬರು ಹೆರುಸಲೆಂ ಲಾರಿಗೆ ಹ ಗುಂಫ್ಲಿರು ಲೌ ಸುಂ ಲೆ ಲರಿಯಗು ಬೈಲಿಲುರುದು ಬೊಂಗಿಯು ಅಬತ ಗಿರಿಬುದು ಮರಿಯ ಹೊಸೆ ಲುಮ ಹೆಸುಸು ಗಾಲಿಲೆಯು ಲಿದುಂ ಹಗೈರ ಲೆ ಗಿರಿಬೈ ನಾಸರೆತು ಅವೈರಿದೈನ ಲಿಗಿಯ ಇರಾಹುಲೆ ಎರೆದೈನ ಲಿಗಿಯ ಅಬುಂಚಿನ ಲಿಗೆ ಲಾವ್ ಲಿಚು ಆವು ಅನಿ ಬಿನಿಲುಮುತಿ ಬೊಂಗಿಯು ಸರಾಗು ಸಾಗ ಇರುಮು ಹೌದಿ ಲಗುಬರಿಗು ಹೆಸುಸು ಉಬುರುಗು ಹೆರುಸಲೇ ಲುಬಾಲುಫೇದುಂ ಲುವೆಯುರಿ ಅಸೆಫುರು ನಿ ದಲೆ ಲಗುಂಫ್ಲಿ ರುಬೈ ಹೆಸುಸು ದೂಸು ಇರುಮು ಅಬ ಹೌದಿ ಸುಂಗುಬೈ ಹೆರುಸಲೇ ಕೈಲೆ ಹಗಾಬುರಿ ಲಿದ ಫೇದು ಲಿಗಿಯ ದಂತಿ ಲೆಹಗಿರಿಬು ದುಬೈ ಲಾರಿಗಿಯೇ ಲಗುಮುಚು ಫೇದು abalerederu Jesus u Jerusalém ibidin yohon lagubrigu. Harita gu yebe luagu anite la hada grigi ha harig banya, itralin hadug aba veyu eibuguni, dan lehalu ha bali hada hadunhenyu lumahama hasubudiragun, madari hamuti, abati hagiribudu uburugu Jerusalém aluohe. Uruaveyu loegia lige hadeiru ni templu rugun, nyun hada arufu dahatinha liluru du Moisesi, agamba hanya luma ali doguanya. Sunti ha agambu bali, weri ti hanigi luagu lichu lau, luma luagu burilou na bagule. Dan le harihi bali lagubrigun, abata weri du hanigi aba tarinha gu lugu chulun.
4: Kame sabaduge kata inlewo unira, lugia luma bugu chi walu hanyadi buti alau idiheri.
1: Abati larinha gu Jesusu hon.
5: Kagi ya wogu halohan. Ibidi ya tisahun. Luagu lunti lana teni lulu kata ile lani nuguji.
1: Watigun faranda hamani lelarinya guboi hon. Abati lagiri budu hama nasaredun. Abalasigiru lau meme lagamba di ho. Abatibiri tareidu ni lugu chusun kata ile tida atanigi. Aniha meme ti Jesusu aweri deina dandu lida lugubu keisi lida saminan. Ani richati dandu ligibge bongiu kei hagibge gurigia.
3: San Lucas, capítulo 3.
1: Lidali kensi lirumu dere laguma di antiveriu, Ponsi Pilato meha gumada bai Judea, Herodes y gumada Galilea, Felipe le lamule, ligie meha gumada bai Iturea, Lumatraco nitide, Lisaniasi, gumada Abilene. Anasi luma gaifasi, hage fadri gubain inyu tumati lida hafinye huriu, abati lichu gubungi aba ugano lu Juan, le lire Zacariasi, lida flasu mageire wati. Aba leibugo ni Juan son fulasu lebre lubadu bai duna le Jordan. Ariengi na hongirigia, luago lunti la hasakri a lida ge hafigon, luferudu no ala hafigon, susere ti kata ile itara kei meha laburudu ni profeta Isaiasi lariega.
6: Agambu wati aba umala le, agura halida fulasu mageira wati. Aranse huma uma lubaba bureme, taraku ma uma suriti lubaba, labuincha wagiduba son fulasu wayate. Sun rubu larari da vagutuba, uma brile segebe lasu da vagutuba, uma brile muara guti, luara waguagutuba, larihi bai sunu boa salva runi, le lona ha bai bungi vono.
1: Dan le hayabi serago girige luhuan lu labadi seruninha, abaha larinha gunhon.
7: Arasan hebe huguyele, ka arinha gubai hunka yara la hesefurun loe, laner me bai chuni le yarafa alibai, igira humai binadi gaburi. Abagari da huma lungu gayara la larihi buidu logu sansi guwale la higaburi. Maria ga huma hita agwa, ladiga ugu abra wagi. Ladiga ninaru hao, logu gayara la ladiga buingiu, ladiga ugu abra mu lida geburi dibule. Aranse ruginye harawa, lutachugu ni titibu wewe luma ginye lilagun. Sun idibule mabuidu tili, lachuguba. Aba me lagudun.
1: Aba tiharinye gu girige hagiye lungu.
8: Kata iti lumbay wadiguni?
1: Aba larinha gu huan hon.
7: Le bian bai simisi, luti lichu gu aba lun le uabu ni aba lum. Le gaigi bai, luti lafare yangu ni luma le maigi bai.
1: Nyimbiti yangin agubur hatinha lisensu na gumadi, luha badi serun, aba harinha gu lun.
9: Maestro, kate lube wadigani?
1: Larinha gu huan hon.
7: Magubur ha huma, louge le lun bai hagubur hani.
1: Arinha gu tinha gin fiu sudara gu lun.
2: Agi ya wagi. Kagi ya lubai wadigani?
1: Laniya gahon.
7: Magidara huma ni kata ni kawai. Ni lau siyadi, ni lau lichugun lidunu grigia le maduru. Gufuru mahuma lau hafaya iruaha.
1: Hanya hati grigia, medera guagudu ha, arito goluma alugudago hongwa ahi huan lubai kristu bai. Aba laniya gu huan hon.
7: Au, lau duna nabadi serau. Gama lumo, anite bai aban le lumbai labadi serunu. Lau sifiri sandu luma lau watu gemeti, ligie Kristu be. Kabafu timati nwe, dari luma dina na ni luna faraga duni taguruga ligeidi. Anu inharu chobu li luhaburu, luna laruma da gudini trigu. Aba ame lanua diruni lida age ife, aba ame larei duni trigu tidon lagai. Aba ame lagu duni ife, lida watu gemeti le menye kuchati.
1: Lau igaburi le, lumaburi lauburi amu averi dihani lichiga huang uganu buiti hon grigia. Erera tiginye lu Herodesi, le meha aguma dieboi lida dan ligia, luagu lagano tuma Herodiasi tolumari Felipe le libiri, luma luagu amubri kate uribati le ladugubai. Lubarage ladugu Herodesi gasu lau, adegar galginya aba kate wuri bati la dauru ni huan furi surugun. Lubarage bay la dauru ni huan, dan le labadi se hebani ya garigia, badise watiginye Jesusu, dan tile anian lubay Jesusu afuri da lubongiu, aba la daru sielu, aba la rihini wala rari rusifiri sandu luago, kamahamuga aba uhu, aba la gamboni wala yengu aba umalali sielu gien.
6: Ukuya nirayudu, le hisi ya bainu, le aubi nagundana.
1: Kebili darandi irumu lao Jesusu, dan le lagume seruba li luadi mari, arita ugua ti luago lirau la Jose, Jose lirau Eli, ani anyaha lagucha gubanya Jose, Eli, Matatu, Levi, Meluki, Hanai, Jose, Matatiasi, Amosu, Naum, Esli, Nagai, Maatu, Matatiasi, Semei, Joseku, Hoyada, Noama, Resa, Sorobabeli, Salatieli, Neri, Meluki, Adi, Kosamu, Elimadamu, Eru, Jesusu, Eliseru, Horimu, Matatu, Levi, Simeon, Judá, José, Onamu, Eliekimu, Melea, Mená, Matata, Natã, Davidi, Esé, Ovedi, Bosu, Sela, Naasson, Animadabu, Adumim, Aruni, Eruson, Faresi, Judá, Jacobo, Isaac, Aburaamu, Terá, Naoru, Serugu, Ragau, Pelegu, Eberu, Selá, Cainã, Arufasadu, Semu, Noé, Lameku, Matusalém, Enoku, Heredi, Maalaleli, Cainã, Enosu, Setum, Adam, Bungiu.
10: San Lucas, capítulo 4.
1: Buinyu Jesusu lau lubafu si firisandu, aba la giribudu lobo waguginye duna Jordan. Aba la nangani si firisandu lidon fulasu mageiro wati. Reideiti Jesusu bianwen veyu lau mafia ocho goi, maigiti nikata lida sun bianwen veyu ligia, aba la sandiru aba onwebu ilaman, aba tilariengu mafia lun.
11: Ahin liregu bai bongiu, saligwa gitabai debu le feyme.
1: Lariga Jesusu lun.
12: Tarin hare lerenu bongiu, Mamarigo batau foi rabagari da gurigia. Rabagari do baguinha lau hagunfliru ni do morele larinha gubai bungio.
1: Larigia bala nangani mafia Jesusu logo abavubu inyuti. Abalarufu duni sun fulasu leu boa gubai lun lida aba. Abalarinha gulun.
11: Nichi gubai sun ubafu luma sun uwei guni lebon. Ladega ibiha nali sun le. Aniga yarat nichi guni lun le unti na gusera. Aha bulu bai ti ahudurogwa nigibugin. Bani bai sun gubai.
1: Abalarinha gu Jesusu lun.
12: Disse ba noi mafia. La de gatarinha harelenero bungio. Lunugo ba bungio le babure me bahu drogua. Ani lunugo ba guinha peseri vida.
1: Larigen abala nugani mafia uburugu Jerusalém. Abala waire gudani tablu gu templu abalarinha gu lun.
11: Ahin lirugu bai bungio. Chugu ba bungo yage lunguna bu. La de gatarinha lerero bungio. Luna bai bungio lani angeligu. Lunhuni giruni. Anugu bati buhaha burugu, luwe da chugera gu buguti luagu dubu.
1: Abalarinha gu Jesusu lun.
12: Tarinha haneginha lerenu bungiu, maucha guabai abure mai lebu bungiu te.
1: Tanti lemadai hali mafia kabala luwe ya di ocho guni ladiga lu Jesusu, abaligiru ni lungwa luagu atiri dan. Abalagiri budu Jesusu Galileon, bungi lau lubafu sifiri sandu, abati ladimure hon luagu lidasun fulasu lege yegu bailau. Arufu da atiha tida haligili sihuriu lida kada fulasu anibui tiha dimure hasungrige luago. Abati lidi Jesusu Nazaredi fulasu lenye lubai la werida abalabeluru tidon haligili sihuriu lida lueyur emera aguni keili gaburi abalarara mulula liha tida lerenu bongiu abahichuguli libru profeta Isaías lun dan leladaru barun abaladariru lenye lubai lariega itara.
13: Anihi lani bongi Yusifi risando nuago. Ladega anua diraladi na lun nichigu ni uganu buiti hongu demetiu. Ona haladi na lun nama lihania ha nidiheri banyatida hanigi. Lun afri dagadunia adarutia. Lun nichigu arihini hongu marihitia. lunesefru ni hau serua bunyo uribo. Luma luna dimure ha luago lidani lufule se bungi yu hongurigi.
1: Abaladoru nu Jesus u liburu, abalichugu nu lule ida habai templu rugu, abalanyuru, kei tihasigiru sunhanyi banya ariyegwe, abalagume seru adimure ha lariyaga.
13: Gunful heli dimure le higibugin ugunye.
1: Adimure hetiati sungu boibuidu luago Jesusu, weriti hanigi luago lubuidu buri dumure le lariyegu boi, halug dago buriti hamagwa.
14: Mama sale lire Jose le.
1: Aba lariyegu Jesusu hon.
13: Subuse tinu luago hariyegu balanu, surusia, agari nyugu waba bongu, hariyegu baginye nu, agamba di luago burikate le adika balba ikafari na umu. Adika baginye ya bagaira.
1: Aba la sigiru adimure ya lariyega.
13: Nyenaren hau, luago wala niyaba profeta eresi biru watu buidu la gaira, shoro numuti luago anyahi lameha saragu urinya hahilagu anyaba nye umarigo hada Israel na lida meha lidani profeta Eliasi. Ita bi mahu yula huya lagu uru wa irumu dimi, aba nye la sarago ilamu fulasuru. Ani mouna halumuti bungiyo, Eliasi tumo ni aba hada gen urinya hilagu anya umarigo hagia haga nobu ya Israelu. Lono hii tumo aba toaga nobu sarepta, jarafa lon uburu usidom. Nyenye no meha ginye sarago uga wagu tinye lepura Israeli lidan lidani profeta Eliseo. Uwati ni aba hata ginye, arida wa wagu duti lwedi ginye na aman le Siriana.
1: Dale hagambu bali sunha nyibo ya templu rugukate ile, aba haganyi du sarago, aba hinyura guluha sagaw ni Jesusu bongu di loy fulasu, aba hanugini laru rugu fulasu le inyi tumabay luha chururu ni nyigye, aba lasigiri Jesusu hagana goginye, aba lidi. Aba tilidi Jesusu kafara na umu, aba fulasu le lida bay Galilea, aba larufu da ahon girigia nyi lida luwe yuremera guni, Wairi tiha nigi lau ligabri larufu daha ladiga lau la ubafu ladimureha. Nyenti aba wagure legili sirugu gawagu tisifiri vuribati, aba laguwa raha itara.
15: Igira bawa, tamesebe mestera wamo, Jesusu Nazaretna, liyabesa adresha wawa. Subudi numutim, ani subudi numutim la ubukuya la lirawi pungyu le sandubay.
1: Aba ladenha Jesusu lusifiri vuribati, ligia, aba larinya gulun.
12: Maniba! Fuliba lida agenye uguri le.
1: Abati lahu churuni sifiri uribati ligia uguri ligia muwarugun hagebuge sungu bay. Aba lafuridu lida agenye mabule seruga lei. Aba tawairidu hanigi sungu bay. Aba harinye gunhamu ago.
14: Kaburis adimure ile. Adimure tu uguri le. Lau gumadi ilumo ubafu hon sifiri gu uribatia aba hafuridu.
1: Adimure hoa tibuidu lago Jesusu lida sumfulasu. Abati lafuridu Jesusu tida agenye haligili sihuriyu. Aba lidi lubion Simon, sandi yon ti lime di Simon, tabiru hanya, aba hajumano gulu Jesusu lu lareida guagadunu, aba lelu muchu Jesusu tuagu, aba laden halu abiru, aba lagidaru abiru utoi lida meme ora ligia, aba tasaru aba tagume siru eseri bidahon. Sunhagama banye sandi tinye habien, aba hanuginye lu Jesusu dan le lali duveju lu lareida guagadunya, aba lichuguni luha buhawagu kala aba hadagien, aba lareida gufurume gwari gisandi leha waguti, sarago hanya ginye hao waitinya hasagar uwa sifiri uribatinya, aba bariha guwara gun itara.
15: Buguya lira guibungiu.
1: Aba ladenha Jesusu hon sifiri guribatinya hagaya, migiru lumutia lu hadimureha, ladega subodi hamani luagu ligia la Kristu bay. Dan le laruga du bay, aba lafridu Jesusu bongu di loy uburu gulidong aba fulasu magaira wati. Aba halu hanigirigia, aba hachiluru lenyi lubai, busete mbe herederu ni luwe lidi, aba lariye guhon.
13: Kasu gine nishi guni uganu le lagu tilaruwe habungiyo hon lila na libiri fulasu, ladiga lon lira nona hawa.
1: Italaliye lidi, apurichi heina tidaburi haligili sihuriyu Galilea.
10: San Lucas, Capitulo 5.
1: Logaba veyu, nyin Jesusu lara laguna legiri bai henesa retu, aba tiha yabi sarago girigi ya dari luhamuru doguni adiga buseha maha gambu lerenu bungiu. Aba larihi Jesusu bian uguni imala tubeyabu dariguanya eseni hetien tidage hachiba hanyong heseni aba ladinu Jesusu tidon aba tidage uguni tuguya tolugune bon Simon aba larihi gulun luladise du murusu luwei larubeya aba tilanyunu Jesusu tida uguni aba lagume seru arufu daanhon girigi ya nyingi. Dan le lasuru boi ladimureha aba lariye gulu Simon.
13: Hei ba meme anagun, aba me haguru no hisen ninyen.
1: La niega Simon lu.
6: Maestro, na daga me hadi vasunari ebo, eni manyungu tiva nikata, kama lumo unke buguye lube ringu balin, wagura.
1: Aba haguru, da lehinyoro gubano seni, nye no sarago udiru tida, daria belu taheri dagun. Aba tiha dugu seni, hon hibiriha, tida banyeto aba ugunen, luhayabi idere guanya, aba hayabi aba habuncha gudunu biangu bai ugunen, daria belu tadibiragun. Dan lelarihi bali Simon Pedro kata ile, aba lahu dragun digibuge Jesusu, aba larinya gulun.
6: Dise banwai, nabureme, la dugu aba vugiri gafigo tiau.
1: La niegu bali Simon lira, la diga taweri du la nigi hausun ha uwara bayan luma, lagu anyugu ni le hadiga bay. Weri tigien la nigi Santiago, luma huang, halirahin sebe deu, hal luma bayan Simon, abalarinya gu Jesusu lu Simon.
13: Manuhu de daba, luma gya kweto, gurigi hanyame badiyaha.
1: La rigeti hatiru, abahigiru ni sun katei, abahodi luma Jesus. Logaba veju, Lidanyin aba flasu Jesusu lenyin lubay aba wuguri gawagu ti lepura. Dan lelarihi bali wuguri ligia Jesusu, aba lahu drogun dariru ladagaru lerebe muwargun aba la yumunogulun itere.
9: Napureme, gayara ti barey dagwagetna ahabu busen.
1: Aba la guru ni Jesusu lau luhabu aba larinya gulun.
13: Busen tina, arey dagwaba.
1: Ke larinya gu itara, aba la gidaru lepura loy wuguri ligia, abati larinya gu Jesusu lung, luma bahuda gulani kate ile nika un, larinya galung.
13: Nyuduri guba aruta wabungwa lung fadiri, rubime idewe se le wago be larinya galiluru do Moises ye lwago barumadu, arika hamamo ge gurigi ya lwago arita wadi bulan.
1: Eibu dan, eibu laburu choguntima lwago Jesusu, saragu hanya gurige onder gutinya luhagambuni luma lula reida guaga dini hasandi, abati lidi Jesusu lenyi lumuti uwa hama grigia lulafuri idu lubungiu. Logaba veju, nyin Jesusu arufu daha, nyin enuti fariseugu, ama arufu daha tililuru du Moisesi, nyibitien lidage lirahi nyuburi fulasu lelani Galilea, Judea, luma Jerusalem. Ani hati lubafu bungiu, arihu olago Jesusu, la olareida guaga dini esanditia, abati hayabi fiu ugurinha, barina aba uguri, Dereg da guale ti daba ubarari, aluga ti rebela gudani, lenyindu bai Jesusu, lularihini. Gamalumon, madari ti haliege bela rebelura, ladiga hibe grigia, abati hawariru tabu lugumuna, abahagidaru munusu lege tabu lugumuna, lege lenyindu bai Jesusu, abahareira gudani sanditi, ti da lubarari, ligibugion. Dan le larihi bali Jesusu, afinya ni lehawagu bai, abalarinya gulu sanditi ligia.
13: Nirao. Ferud nawali bifigon.
1: Abati larinya gu arufu dati liluru du Moisesi, ama fariseu gu hongu warugu.
7: Kata isa grigye le menebe na habubo ilu bungi lo ligaburi la dimure ha? Uwa ti amu gayara ti ferudu na lafigo lo edige bungi.
1: Subudi lumuti Jesusu kala hasami na bai, aba larinya gu hong.
13: Kasa wagu hasami na reitara. Kati ma mene kubi larinya wagu. Ferud nawali bifigon o disaraba baibuga. Naruhu taliti hun lagu gayara la ferud na nafigo, aule wuguri garo warugati.
1: Abati larinya gu lun le sandi boy.
13: Saraba, barubun bubarari, beba bubiyon.
1: Lida ora ligia, aba lasaru sandi ti ligia, hagibu gien, aba labudu nulubarari, tobuga idabun larunra, aba lidi lubiyon, adimure heina lagu luweri gu bungiu. Aba taweri du hanigi sungu boy, aba hadimure lagu luweri gu bungiu, aba harinya gu, lau tuweni anigi.
8: Ariha adiwa kate weiri guti ugunye.
1: Larige kate ile, aba lafridu Jesusu lida ge flasu ligia, aba larihi aba agubrati lisensu gumadi, giriti levi. Nyuli lida lubara, lenyi luboi laguburaha, aba lariagu Jesusu lung.
13: Falabana, keimu numa keisi nani disipulu.
1: Aba ti Lazaru levi, aba ligiru isun kate ile lani na binade libagari, aba lidi luma Jesusu keisi lani disipulu, luma ge ora ligia. Larige aba la dugu levi aba omia bufedu lu Jesusu lubien. Nyinya nuti saragu agubura tinha lisensu na gumadi, hamai amu grigia nyun luagu dabula, hama. Aba hagume seru fariseugu, hama arufu datinha liluru du Moisesi, adimun heluagu Jesusu, hama lani disipulu, aba harinha guhom.
3: kasa wagu hegi be hama gubra hatin lisensu na gumadi luma hama amuga figoti.
1: Laniya ga Jesusu hon.
13: Hamagadi banya memege ruti surusia. Hasandi banya agia mege banya surusia. Mama lubiti niabia alwa hagrigi ya rishagwati. Niabia alwa ya haga figo banya luha sakri ya bala.
1: Abati harinya gulu Jesusu. Kasa wagu hayuna lalani guhuang hama fariseu. Afure idahagia saragu lubungi. Ahembani gu disipulu houtinho gura hagia suanda.
13: Abalaniya gu Jesusu hon. Kayara tifunagia hayuna ragadunia gurike haha misira han lidon aba maria isuani hala adari hamanye. La chiluru badan lun lidin adari aba meti hayunaro.
1: Dutiginye Jesusu aba hempulu hon laniya ga.
13: Uwati ibuguti murusu gamisa twegin abadunigu iseriti lun lafadaron abadunigu nyuluharu tau. Ahin ladiga itara, tagaderi bon toi seri bon, ani merede bonginye murusu gamisa iseri tuguya buidu tuagu dogo nyuluharu tuguya. Michugun tiginye diwein iseri lidon gueru binadhali. Ahin adiguwa itara, taheri dagubay diwein iseri gueru binadhali. Feri di meti diwein, feri di me gueru. Lige lunti lubay tijugun diwein iseri tidon gueru iseri. Itera luba le serivi dun gueru serivi me diwen. Uwa tiginye atu ti diwen, to binadu lun labuse ruba lan to iseri lari ginye. Larinye guba, buiti matu to binadu.
10: San Lucas, capítulo 6.
1: Logaba veyu, le lueyu remera guni, ibugi na linye Jesusu, labad na gunadu, hamalani disipulugu, atu heina hagia disipulugu trigu, aba hefer heni, lau haabu, aba hegini lila. Aba tiharinya guhada ge fariseu guhon.
7: Kasa uwagu hadiga wadagwa le maulu muti ladiga lida liweyu remera agoni?
1: Larinya ga Jesusu hon.
13: Maliha gidga san luagu le ladiga bay Davidi luagu abadna. Dan le lalama chubay hausun hauwaru banyan luma. Aba lebelu no tidon luma bongiyo. Aba lanigun titagin fen toh sagreu bong. Hau ligia titagin ru ligia hon hauwaru banyan luma. Lausun fadiri guriginya no laye belumba yang hegi titagin feintu guya.
1: Arinya ga tiginye hon.
13: Gabafutina, awle uguri garo warguti, ibini luagu luwe yuri emera guni.
1: Lidan yaba veyu, le emera guagle, aba le belur Jesusu tidon haligili si huriyu, aba lagumeseru arufuda, nyiin aba uguri hilali luha bule lonwere. Anyahati arufuda atinya liluru du Moisesi hama farise ugu, ariya hi Jesusu, ahin lagara ni haba luboy lu, didaluwe yure mera guni, luhadari luliduru, subudi lumuti Jesusu kala harita guboy, abalarinya guluvu giri le hilali bay uhabu.
13: Saraba, rara maba wakibu ginya.
1: Aba lasaru, abalararamu, abatilarinya gu Jesusu hon hibiri.
13: Nalga dadun luagu abakate, kagayara biladugun lida luwe yure emera guni, buiti odi uribati, lasalbarunyo ibagari odi lagidaron.
1: Abati lariye guniye Jesusu sunha geegu boyen lahu, abalariye gulu wugiri ligia.
13: Tuleba ibuhabu.
1: Abalatu leruni, abalarek dago. Hahibiri, abahagayin du saragu, abahagumeseru alig dago hamagwa, idaluba laganyana la hagumuchu lau Jesus. Idadan ligia, abalidi Jesusu loga aba wubu, afuri idalubungiu. Dan lelaruga duboi, abalaguwa ruhon lani disipulu, abalanua da adusu, Hada geha umayan laguara apostologu, anya hiribay, Simon le meme Feduru, Andresi le lamule Simon, Santiago luma Juan, Felipe luma Bartolome, Mateo luma Tomasi, Santiago le lirel Elufeu, Simon le afagu beilu hawanseru huriyu, Judas le lamule Santiago, luma Judas Iscariote le aluguru bali Jesusu. Abalarariru Jesusu hau luege uibu, Abalerederu gu hau, didaba fulasu wasati, nyinye nuginye saragu grigia, nyimbitinye lobo wagie Judea, Jerusalem, luma laru ruguginye Tiro, luma Sidon. Sun grigia ha, hayabien luha gambu ni lapurishi a Jesusu, luma lula reida guagadu ni hasandi, haburia sufri rubanya hau sifiri uribatia, areida guatia ginye. Alugatia sun grigia haguru luagu Jesusu, ladiga areida guagada lumutia sungu bailau lubafu. Abati larihi Jesusu hawagu lani disipulu abalarinya guhon.
13: Fulese watu hugi ale kudema bay, ladiga hani hale laruwe habongiyo. Fulese watu hugi ale afagu bay ilama uweto, ladiga hakimu leduba. Fulese watu hugi ale ayahu bay uweto, ladiga hehera haba. Pulasi watun dale yere go mahong guri ge noigi. Dale habuga gunu hawariwa, dale hanaba gunu, dale hanug ni hiri kai ni kata, ke uri bati noigi aule uguri gara wargati. Gunda huma sarago. Bui huma lau gunda ni lida weyu ligi. Ladiga hibi uba aba ome bu afayeri waho sielo. Itara meme linyame a hadiga hagucha go guri ge ha hong profeta go. Fugiabu gu hugiele risi bay. Ladiga ibihe huma lisun ugunda ni le lumbe hibihini. Fugiabu gu hugi haki mule banya. Ladiga halama chuba. Fugiabu gu hugi haher habanya gwento. Ladiga hayahu habalau iruni. Fugiabu gu hugi adale hadimur hasun guri ge buidu huago. Itara linyame a hadimur hagucha go buidu hawago profeta gu jeti. Anihan enenu hong hugiele gambu balina. Hinsi hama hagani hong. Adiga hama buiti hong ha yere hebubanya hong. Bini humanya hainya regutun. Afri da huwiya me hawago anabu gutun. Ahin agayu waha abma gurige loago abma loba bigibu. Ruba iginye le abma loba loon. Le anugitu babite boyi. Ruba unginye bisimisi loon. Furime warig le amuri hati buma ruba loon. Le anugitu bumege maluga boy luma. Le kate le babuse rubi la dugu buon. Liga la badiga hong amu. Ahin hari ginyan ulubayi. Insi habubanya hong. Insi da hong. Ka buiti hadugu bi lau lira. La diga ibi niga figo utiyan. Itra linyagin hadiga. O ahun la adiga buiti hongrugu ha adiga banya buiti hong. Ka buiti hadugu bi lau lira. La diga itra linyagin hadiga ga figo utiyan. Ahun afure dihe hong ha wagu banya harita go lau hibihu bala hama gihen. Ka buiti hadugu bi lau lira. Afure dihe tinya ginya ga figo utiyan hama gwa. Agura banyo hagiya herese biru murusun ro ya laun. Ahin ti huguya. Lun ti hinsi hama haga ni hong. Adiga huguya me buiti afurite huguya me magora bahanga ni kata lewenyo go. Itara luba wile la hafairu waha luma ge bungi le inyo go bay ani lirangi nyo badungi nye le tima ati mati. Ladiga ligia fulesi hebuti ginye honha metengi re dibanya luma honha uriba banya. Kudeme habu huma ke kudeme habu la hugu chi bungi yo. Michi ga huma hadunro amu. Michi guwa lamu ga ginye hidunro. Masia diha huma. Masia diruwa humamu ga ginye. Ferudna huma. Ferudna wa humamuga. Ruhuma. Rulamuga ginye hong. Lichi guba bungi yu sarago hong. La duga ba hong kai guberi gu hadiga hong amu.
16: Rulumu ti Jesusu hempulu le hong.
13: Gayara ti funagi la dunte haba marihinti aba marihinti liladi. Ma hegua duba biangu ba ilidon aba meme huyo. Uwa tini aba disipulu weiri guti loe lu maestro. Ibi ni ahin lagumu cha laturi ha. Itara rugu ba ikai lu maestro. Idalinya gayara buban li lirara ifi li lidan ba ilagu bibri ariha. Ani masandi bumuti durusu le lidan bai bago. Ida linya gayara lubai barinya gong lon bibiri. Sagane ilirara ife le baguru gubai. Ani masandi bumuti durusu le baguru gubai. Biangu wati igibu hugiye le. Sagaba idurusu le baguru gubai furumi. Gayara lamuga barihi ni lirara ife le laguru gubai bibiri buidu lon basagaru ni. Uwa ti tidibu wewe buiti lon uriba lan lin. Uwa ti ginya tidibu wewe uribati lubuidu lan lin. Sun tidibu wewe subudi wati luagu lin. Matun hou tu igu luegen hiyu ni beibei tuwege guribi yu. Gurigi le buitu bai kate buiti la rinyago bai ladiga kate ila buiti titambe la nigi. Gurigi le uriba bai kate uribati la rinyago bai ladiga kate ila uribati titambe la nigi. Ladiga luagu legi bebe titamba nigi la yanu habi yuma. Kasa uwagu harinyaga luagu au la habure me bai animadigu humuti le nubaibai. Narinya gali hong ida linya la le nyubu yubai nuo ane adiga li le nubaibai. Itra linya ke yama uugiri le abu na gubai muna. Achi hati hulili furumie, aba labunu ni wagabu lida dubu derebu guti. Dan le linyuru baiduna, aba liyabi fuludu lau ere ituagu muna tuguye. Sinyalu muti ahingisha la diga luagu nyon la ebu derebu guti. Ahinti le agangu bubalina, ani madunga lumuti le nubaibai. Itra linya ke yama uugiri le abu maru ruba ligibwa gusagon, mawagu buriga, danti le linyuru baiduna, aba liyabi fuludu lau ere ituagu. Aba teiwa don aba tagani chagun son sui na gubai.
10: San Lucas, capítulo 7.
16: La surubai la dimure a Jesus hongrigia, aba lidi kafaru na umu, nyeyen aba ofisi roma na nyeye, lau aba lumusu, weiri tilisye lu, sandi musu ligia, jarafa lilu lowe. Dan le lagambu bai ofisi ligia luagu Jesusu, aba lona hafiu hadage wugiri ya weiri gutinya, ida hafinye huriyu, Luha yumo nago lu Jesusu lu lidi arido guaga de ilumosu. Aba houdi lumon Jesusu, aba hagume seru ayumo nago lu tausun hanigi harinya galu.
17: Gaduna ti lu bidra guni ufisile. Laduga hinsia ti walu. Ani ligia guana rugu abu na guag de barun wali gelisi.
16: Abati lidi Jesus uhama dan le jarafa li tu luba ofisi ligia, abalona ha ofisi ligia, hadage lumada gu ariaga lu Jesusu.
18: Napure me, madil na lu bebelu runubiu, ligia miti nubai alu gabunungu. Rugu bai dimure, abamelarei da gunumusu. La duga u guinye, labu yad na gumadi inutimati. Ani anya higinye sudara labu guinye na gumadiha. Dale narien guluaba hada galulidi, nuduts. Dale narien gululea baliabi, nubuiti. Dale narien gulun, numusu lun, la duga furmegore kate, a duga lumuts.
16: Dale lagambu bali Jesusu kate le, weriti la nigi lau guri ligia, abalarihi hawagu grigi ha fala rubali, abalarien guhon.
13: Ni naruhao. Ni ibi ni hada Israel na madari gidi na finya ni wairi ti kei la finya wuguri le.
16: Danti le hachilir bai wuguri ya ha, nyindu bai oge Jesusu lari gong lubion ofisi, aregda gwali lumosun. Lari ge kate le, aba lidi Jesusu lidon aba uburu wugiri ti na in. Uwarei ni hama lani disipulu, luma hama saragu girigia. Dan le hachilir bai jerafa lulu benari uburu guligia, Abalari hi hoti abu naha aba hilali le ligier guti tirau luguchun to hilaru umari. Saraguhanya lila na fulasu nyundu abu naha tuma dan lelari hi baru wabure me Jesusu abatagude me dagu lun abalari ya gutun.
13: Mayahu wahaba.
16: Abalayara fadun abalaguru nugahun abaharara muguha nugibali abalari ya gulun hilali.
13: Irahu bunari ya gasaraba.
16: Abati lasarun Lebuga hilali bai, abalagume seru adimuneha, abaladere geruni, Jesusu tu luguchun. Dan leharihi bali grige kate ile, abahanufu de dagun, abahagume seru ichiga uwerigu ni lubungiu aliegeina.
19: Chilugu aba profeta wairigu tu wagana guon.
16: Aliega tinya ginye.
20: Nyumbi hebungiu idara guawo, wagia lelu mutu ni.
16: Abalagambuni wakate ile, ladugu bai Jesusu lida sunhudea luma geyegu olou. Agamba ti huan lagu sun kate ile, abagda gohumuti lani gulun. Abati laguwa runhon biyama hadagien, abalona hania alig de wabure me Jesusu, ahin ligie lubay Kristu bay, le lubay liabin, o ahin la, hagura bahaba lubay amu. Dan le hachili lubay, le nyin lubay Jesusu, abahajara fadu abaharinya gulun.
21: Lone he diwa huan le abadi sehabe, alig da bu ahin bugie lubay Kristu bay, le lubay liabin, O ahi lulu bai wagura buamu.
16: Dida meme ora ligia, areida guaga dati Jesusu saragu grigia, dida ge hasandi, lumaha sufrirun, lumaha da ge sifirigu uribatia, ariha gada ligia ginye saragu marihitia, aba lubai ti lania gu hon.
13: Eba, hania ga imele harihu bai luma le hagabu bai lun huang, abahu da wame lun luago ariha ya la marihitia, ebu ga ya la maibu gutia, areida guan ya la lautia lepura, agamba ya la, Amagambo nya habanya, agu jukwanya la hilanya, luma luagu lichigun uganu luagu tia salbaru ni hongu demetin. Puleste watiginya gurigye le meferi dirubali lafinya nuagu.
16: Larige hodi, habu galuna habanya huang, abalagume seru Jesusu adimuneha, luagu huang hongirigya lariyega.
13: Kasa hindi bayariha lidan fulasu magaira wati, abasa maburu le lahi inha garabali. Ahi mama lubay itaralinya, kati hindi bayariha, aban uguri tau daugwa wende guto. Subuti humuti luago hala wende gubanya adorego, agana wahagi ebuido, tida yanula haba uruwego. Lina linare kate, kahidi beariha, abasa profeta, aha, inarani, ani aba wirigo tisugula u profeta. Huang, egia onagale lewau beitarinha galereno bungio, nona hanyo nona gule bubaragi, lularansi ani uma buba. Kainarinha go nihon, uagili profeta wirigo tilue huang hada songurige, ani lau son lira, Wiri gutimati le una butima bai lida la ruwe ha bungi yusugu lau.
16: Dan le hagambu bali sun girigia, hamaha agubara bali lisensu na gumadi, kate ile, abahariyagun, luagurricha la bungi yu, la ularinyagun liyumu luge huan, luagulunti la, hasan siruni ligabri houserun, girigia haguya, resibi hamali meha, labadi seha huan, ahayati hibe age fari seugu, hama arufuda atien liluru du muisesi, mahatien meha, Lulabadi serunia huan, animeresi biru hamuti, le labu serubi bungi uladugu, luagu hafulese. Aba larinya gu Jesusu.
13: Italiyansa hagabiri girigi halani na danle, kansa ale negebe, itrahanya kei irahinye ha nyuruba nyaparikaruko ahurera. Aba haguwa raha hamagua. Inya hatiwa fidu hon, mabina hatan eremo ati wa uremo hiri tu hon ani mayahu wa hatan las ganyumi ti juan le abadi se hebei le me ha megi bei feng matun ligia diven ani agatun luagu ga wagu la sifiri uribati lari gien abaniya bi aule ugiri garo wargati le egi bei ani gura ligia ani ga luagu gai gatina kata tinuguya ani luagu hamada la gafiku tia hama agupe hatin lisensi no gumadi au gamalumo A chubanya au subudi hamuti lagu buidu na lela dugu pui bungi lau lichu lau.
16: Aba la misura hani, aba hada ge fariseu gu Jesusu, lulidi eiga lubie, aba lidi Jesusu lubie fariseu ligia, aba la nyuru eiga lagu lidabula. Ninyunti aba uri, gafigo tulida uburu gu ligia, dan leta gambu boi lagu lidi Jesusu eiga lubie fariseu ligia, aba tidi, lo aba lage ibinye hemeti, Abatarara mulanaga ge Jesusu, loigien lugudi, abata dedergeduni lugudi lau taguira, anuha ayahuha, anuha aragahei lau tiduburi, anuha achuhei lugudi, abateseruni ibinye luago, dan le larihi bali fariseu le, amisura bali Jesusu kate le, lariye galungu orugu,
0: lu hamuga inare ni lalo agu profeta lau ugri le, la subudriye hamuga kala tiwiri wuri to aguru bo luago, lago abala gafigot.
16: Abatilaria gu Jesus lu fariseu ligia.
13: Simon, ani abakate lu nariye gu nipon.
16: Lariye ga fariseu.
0: Ariye ga bainu maistoro.
16: Lariye ga Jesus lu.
13: Nyenye no bian wogunia, doe tinha senso lu abafure de rete. Abahat na guinha doe ti sangue santenario. Le aba de missa. Keiti sinha lu bei rafairo ni. Abaferud na lani afure de rete ligia hatue rabiango bei. Ani aga bei tino. Kabagi ahata agen hinsi habuti maluwa furi ide hati ligia.
16: Laniye ga Simon lu.
0: Lida narita gu, le gibe ti mabe la duwe ha.
16: Laniye ga Jesusu lu.
13: Rishati le barinya gu bai.
16: Aba larihi Jesusu toagu wuri tuguya, aba larinya gu lu Simon.
13: Ariya gu bia santun wuri to, de luti na bubiun, michu ti buduna nu lu na chibu ni nugudi. Ahun ti wuri to, agu wag datumuti nugudi lau taguira, aba tamaba idagudani lau tidibiri. Mashubu mutina, ahon tuguya, lumage nebelurun, meredegi litashuha ni nugudi. Michu tibugaraba nablugu, ahon tuguya, tugwa tu ibinyi hemeti luagu nugudi. Liga narinya gubaybun luagu aruhu dalani luweini tinsi hebu luagu ferudna wala tribeti figon. Ahin tigariga le mibeti ferudna wala, mibeti insieni larufudon.
16: Abati larinya gu Jesus tuguri tuguya.
13: Ferudna wali bifigon.
16: Abati hagumbe seru, Amisura hotinya hanyumbanya lumanyi ariya ga hamagwa.
8: Kata isa wugiri le, ibin lubay figo ferud nati.
16: Aba lariya gu Jesusu tuwuri tuguya.
13: Salba wadi bulita agin bifigon laduga bafinyo ronwago, baiba darangilanya.
10: San Lucas, capítulo 8.
16: Larige kata ile, nyinditi Jesusu lidon sarago uburugu lumaburi lirahin fulasu, Ichigei ugano buiti luagu larui habungiu. Nyindu tia duusu disipulu guluma. Hama wuriya haa, lareda guagi dubanya handa ge sifiri guribatia. Luma sandi, nyinyo umaria, to giribu magdalena. Hada, to ida gebon hafrida, sedu sifiri guribatia. Nyinyo ginye huana, to lumari kusa, le onigirubaru luba erodesi. Nyinyo susana, hama ya saragu amuha, idara gubali laule hamati. Saragu hanya gerigia, nyumbi tiyan lida ge saragu fulasu luharihi ni Jesusu. Danti le ondera guanya, abala dimure ha Jesusu hou lau hempulu laniye gahon.
13: Furiti aba abu nagote abu nagolila nadu, dale afuru hei nalani aba labur han lida gen luagu umo. Aba hadugre gu nye asigretin, aba hegi ni dunuru. Libiri, aba labur han labad nagon dubu, danti le labouchon aba lasagrun laduga lumabay fulasu. Aba labru han libri la bad nagon hiyu, aba lafaru ni hiyu le ahichu bayi uwara luma. Kama luma, nyenye gien lida gien abru hati lido mua le buiti. Tane la wina mudubay, gien ligia buiti la luba hon kada ila ruti san agu.
16: Lari gien, lariye gu ni Jesusu kate ile, aba lariye gu hon lau umala li hereti.
13: Agarige rigutin luha gambo, agamba humana.
16: Aba tihali gudini lani disipulu gu, Kala lila boy hempulu le, laniya gahon.
13: Uguya, subuti gudalali bungi yu kati aramu da guati le luagu ti bay laruwe ha hon. Ahan ya hama bere se banya lau lereron, La ejemplo, la rin wago wakati lago te la ruin ha bungi hon, lo ibidia bay lan lila kate le harihi bay hon, lo ngin uwa lago funa da hamani kate le hagambu bay.
16: Aba la rin ago Jesus hon.
13: Ani ha lila ejemplo ligi, lila nadu le reno bungi. Ela uti le abru habu lidan uma, agi agari ki hagambu bali le reno bungi. Aba liabi mafia, aba lagida roni tida gen hanigi luma fin ron hama, masalba ron hagiyame. Ila le abru habu lagano gondubu, agi agari ki hagambu bali le reno bungi. Aba heresi biruni lau gundani, gamalumon malaga le tehada abuidu. Afinya tiyan luago murunso ndan, gamalumon dale hausha wagon mawandu hamote. Ila nadu le abru habu lidan hiyu, agi agari ki hagambu bali le reno bungi. Gamalumon, muruso muruso aba bule ideina hamali la daga idiheri, irisi ni lumo ugunda ni lelani na ubole. Sinyati ti la luba hon hadagin. Ahinti lila nadile abur habu lidon mua buiti. Hagi agirige hagambu bali lerenu bungi utawa nigi buit. Adig hagi akasu lau lerenu, ebu ga hagi akei lubudugu. Aluba hoa ti kate buiti hadagin.
16: Aba laninga kon Jesusu.
13: Uwa ti agirige ebe duti lampo. Aba la dora kon lau, lau somu kate olishi guni la tabu gen gabana. Inyo lichi ge lun larigo gadaga dumona da, luga yara la harihin hai belu rubanya habaru. Uwa ti lubaiti ni kata ramda wati luma ufura angudnubi la. Uwa ni kata laibidi wati luma chulubi la dan lula subudirunu wa luma lula ufura angudan. Agamba huma lubaiti buidu. Le gama ti, libihuba lau le luma bai. Ahinti le mama bai, ibi ni le wagu bai larita kwa lwagu anihin la luma lagi daruwa baluwe.
16: Abati tachiliru luguchu Jesusu, Hama lamulenu, lenyi lubai Jesusu, siyati hayara fadulun, la daga hibe girigi. Aba larinya wago lun.
21: Anu hati bugu chu hama bamulenu bogudi, anibusente harihi nibu.
16: Aba larinya guhon.
13: Hagambu balin lenenu bungiyo, aniyadiga hama ile lubai bay, hagia nugu chu banya, hagia namulenu.
16: Logaba veyu, aba ladinu Jesusu tidun aba ugune, haulani disipulu gu, aba larinya guhon.
13: Kemo lo bafuru kon laguno.
16: Aba hodi, dale anyaha lubai, ahin rogua, aba larumu gu Jesusu, aba lafuru aba garaba lihere tihau, lagunu rogo, aba lagume seruduna ebelu hatidun agune, jarafa lu hadibi rogo. Aba tihodi agagu de Jesusu aba harinya gulun.
4: Maestro, maestro, wadibi rogua.
16: Aba ti lasaru Jesusu aba ladenha lu garabali, luma lulugu di barana, aba lagalmu gadun, Aba darangi lula sunkate. Aba tilarinya guhon disipulu gun.
13: Hagay sa hafinye.
16: Aba halig dagu hamagwa. Lau anufuday. Luma tuwayri anigi. Harinya ga.
5: Kati funasa wagirile. Gumadi lubaling garabali. Luma duna eniagamba hamay.
16: Aba hachiliru. Lobo wogu gerasa. Le lo bafuru gubay lagunu. Le gibu ge galilea. Dan le larani rubay. Jesusu. Aba liabi aba wagiri lila na fulasu ligia, lubadun. Luhu li wagiri ligia, au sifiri guvuri batinya, madaliti dagu, magano ligia ti damuna, gabu sandu, laganawa. Dan lelarihi bali wagiri ligia Jesusu, aba lahu duragun, ligibuge, aba laguwa ragu lariyaga.
15: Ka wagu bametera nomo, Jesusu lira ubungi le inyugu timabwe. Ayumura guati na pulu masufri ragudu banina.
16: Lariyagu bai itara, La daga laguma driyoyin la Jesusu sifiri ligia, lu lafri du li dagi. Saragu hawayasu, larga dani sifiri uribati ligia, abaha, hagira guni girigia, luhabu, luma lugudi, lau giringiri, lu ledera guagadun. Abaha latum roguni, abala nura hagaduni sifiri lidon flasu magayri wati, abalariya gu Jesusu lun.
13: Kabir,
16: abalariya gu.
15: Lehiyo, niribuy.
16: Larinya gu bai luagu ligia la liri bai. La daga gibi hama sifiri gu uribati ya haa ebelu bai lidon. Aba hamuri ha sifiri hagaya luma Jesusu lumona halani ya mafio gati. Kenyinya nula saragu buiruhu eiga luagu aba awubu. Jarafa aba hayumuno gu sifiri hagaya lun lulona hani ya haa don buiruhu hagaya. Aba laharu Jesusu aba tihafri du sifiri uribati ya hagaya luibu giri ligia. Aba hebelu ru haa don buiruhu. Aba ti hagura gu buiruhu hagia hongwa luegi aba gudungu, aba haburi halidun laguna, aba hanyara dagun. Dan leharihi bali ha onigirubani ya buiruhu kate ile suse dubai. Aba hanufu de dagun, aba haibagun, aba udagwe uburugu luma arabu. abati houdi go grigia ari hikate le asuse dubai dan le hachili dubai le nyin dubai hesusu abahadari runi wugiri le ida gebe hafu de sifiri wuri batinya nyun lubadu lugudi hesusu taula dorugu ari idagwali abahanufu de dagun hati buga ari hibali abahabau doguni lagu tilarei dogu wugiri le gawagu boi sifiri wuri batinya hon abahayumuno gu lile na fulasu ligie lu hesusu lulidi nyingi la diga hanufu de abati ladinu hesusu tidon uguni lulidi abala yumuno gu wugiri le ida gebe hafri da sifiri gu lun lulidin luma abalarian gu hesusu lun lulerederun larian galun
2: giribu babobion abame babahu daguni sonle la diga bai bungi yubon
16: abalidi abalabahu daguni la diga bai hesusu lun lida sun fulasu ligie Dan le lagiri budubai Hesusu lo bafurugun laguna, abaheresi biruni grigia laugundani, la diga sun haguya, agura banyu hanyali, abati liabi abawagiri giri tihairo, abahada ge tabu tiku haligili si huriyu, abalahu drogun lubadu lugudi Hesusu, abala yumrogu lun lulidi lubie, la diga abaragunyon diru, kebri duusu irumutau, tonwe, dan le liabi bai Hesusu, abahafalaru ni saragu grigia, dare lun, hamuru doguni, ninyonti abawuri hada, du surumu tau lau lesen hahita tidagi, vesitali sun tisensu hawagu surusiegun, siya hamutu areida wagda. Abata yara fadulun hensusu, la nagagin, abata guru nuitaru la dauragun, lidameme ora ligia, abata reidagun, abati lariengu hensusu.
2: Ka guru benuago?
16: Keisun la hagia, arienga lagu maguru nuola luagun, abalariengu fedru hama libirigun.
5: Maestro, murugu mayati ayala diga hibe girigia, algu da hagi di bukala guru baibuago?
16: Abalarinha gu Hesusu.
2: Guru alinuago, la diga sandite na lafuri don ubafu nidanginha.
16: Dan leta subu dirubari uri tuguya, logo subu di wali la, abatiabi adada gareina, abatahu drogun lubadu lugudi Hesusu, abatagufe serulun, hagibu ge sun girigia, kala lebu na baitagunu luago, ani abalatareida gulida meme oraligia. Abalaria gu Hesus utun.
2: Nirao, arida wadi buladuga bafinyoro nuago, bai ba darangilanyo.
16: Nyingi li Hesusu adimuriha, lige la chiliru aba lubia ge hairo, abalaria gu lu hairo.
17: Hila abira, maberese digi e ba lu maestu.
16: Dan le lagambu bali Hesusu le, abalaria gu lu.
2: Manufu de daba, afinyori gu ba, aba metarida gu birao.
16: Dan le la chiliru boi Hesusu lubi un hairo, Migiru ti luhe beluru amu luma, loidige Federu Santiago luma huwa. Hama taguburigu irahu tuguya. Hayahu nya sun hanyimbanya tarigi, abalarinya gu Hesusu hon.
2: Mayahu wahuma, mowentu tarumu garugunya.
16: Abahehere halau, ladiga subudi hamani luagu hilata. Abalarigu duni Hesusu tuhubu, abalarinya gu lau umalali hereti.
2: Irahu, saraba.
16: Abatagu yugun. Abatasaru lida meme ora ligia, abalarinha gu Hesusu lunhichu gu egini tun, weriti hanigi taguburigu, abalarinha gu Hesusu hon, lumabahu dogu hamani lesuse duboi nikaun.
10: San Lucas, capítulo 9.
16: Abalonderu niya Hesusu lanidusu disipulu gu, abalichu ubafu lumagumadi hon, luhasagaru sunha uyeri sifiri uribatinha, Lumalun, hareida guaga de sanditinha, abalona hania apuriche huganu, logo tilaru e rabungiu, luma areida guaga de sanditinha, larinha gahon.
2: Manega humani kata huma gualago huayeso, ni badu, ni sago, ni fein, ni senso, ni amo dago toito huagubon. Urme guarego muno tonyinho lumuti hachilura, reide humani dario hidi lida gen fulasu ligi. Lenye lumuti merece biruni wa huma. Damele hafuri dun lida ge fulasu ligia, abame hafuri dun niu kalike luegen hugudi, aruhu da humamu ge luago magunda huma lau hagaburi lila na fulasu ligia, igira humanya kei hadari ragun hongu.
16: Abati hafuri dun disipulu gu haguya, abaheibu gu nisun lirahin fulasu apurichi heine huganu luago ti asalbaru ni, areida guaga da hagia sanditinya lida sun fulasu lenyin lumuti houdi. Aba la gambu gumadi mati erodesi la usun kata ilela diga bai Hesusu. Ibidi ya tilu kaba la laritagwa, la diga nyinyan wariengu tiyan lagu sara la huan lidage oveni.
1: hibiri ariyanga logo profeta la Eliasi achi lagu bai. Hibiri ariyanga tiyan logo aba la hadage hibiri binadu profeta gun le asa rutin lidage oveni. Aba la riyangun erodesi.
18: Au gwanarugu o naha baya dure ili shugu huan. Kati funat le wago bai naga aba la bahada wago saragu kate.
1: Aba ti louchu erodesi larihini Jesusu. Dan le hagiri budu apostolugu.
11: Estás escuchando Fe Lo Bíblica, la Biblia en español, inglés, garífuna y quechí.
1: Adugbay, abat